ಸ್ಟ್ರೇಟ್ ಬೈ ಸಾಂಗ್ ರಿಕ್ವೆಸ್ಟ್ ಅಬ್ಸಲ್ಯೂಟ್ಲಿ ನಾಟ್ ನಾಟ್ ಪಬ್ಲಿಕು ಮಹಾ ಅಬ್ಸಲ್ಯೂಟ್ ನೈ ನಾಟ್ ಗುಲ್ಗುಲ್ ಮರಡಿ ನಾಶಿ ಬರಕಿಸಿ ಬಡೆ ನಮನ ದೇಶವನ್ ಕಿಸಿ ದಿ ಕಿಸಿ ದಿ ಖ್ಯಾಲ್ ಪ ډیر مننه سی تھینک یو سو مچ د اسمس کول مې یو جهان مننه خوشاله شه کې درمنه شه عزت مننه شه تھینک یو سو مچ ښه ډیر مننه